ಯಮಾಮೃತಾತ್ ತ್ರಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವರ್ವಾರುಕಮಿವ ಬಂಧನಾನ್ ನೃತ್ಯೋರ್ಮುಕ್ಷೇ ಯಮಾಮೃತಾತ್ ತ್ರಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ.